ಟೈಮ್ ಇದೆ, ಹಟ್ಟಿ ಮಟ್ಟೆ ಇವನು ವಾಟ್ಸ್ಆಪ್ ತೆಗೆ ಫುಟ್ಬಾಲ್ ಇಮೋಜಿ ಏಕ ಅಲುತ್ತೇಕ ಶೋಯಿನೆ ಈಗ ತಿಕಟ ಮ್ಯಾಮ್ ಅನ್ನ ಹೇತನು ಅನೆ ಸಮಾರು ಕೇಳತ್ತೇನೋ ಎಗಲೊಂಟು ಮೇ ಏಕ ಪೆನ್ನನ್ನ ಕೇಳ ಏಮ ನಂಗ ಅನಿವಾರ್ಯಮ ಮೇ ವಾಟ್ಸ್ಆಪ್ ಏಕ ಪೊಡ ಅಪ್ಡೇಟ್ ಕರನ್ನ ಮೊಕದ ಏಮ ನೆತ್ತಂಗ ಮೇಕ ක්‍රියාත්මක නොවෙන්න ඉඩ තියෙනවා. හරිද? එහෙනම් අප්ඩේට් එක කරගෙන ඊට පස්සේ ට්‍රයි කරලා බලන්න. චොඩි බ්‍රේක් එකක් ගන්නවා. දැන් වෙලාව 3:05 වෙනාඩි 35.

0: ಹಲ್ಲಿ
1: ಹೌಡಿ ಮಕ್ಕಳು, ಹೌಡಿ ಚಾಲಿ.
0: ಒಂದಾಯಿ
1: ಮಕ್ಕಳು,
0: ಅದು ಅಮೃತ ದಾವ ಸಗ್ಡೆ.
1: ಅದು ಫ್ರೈಡೇನೆ,
0: ಅದು ಫ್ರೈಡೇ ಅನಿತ್. ಅದು ಅದು ಧಾತುನೇ ಫ್ರೈಡೇ ದ 13th
1: ಅನೇ. ಅದು ದೋಲಹ ಮಕ್ಕಳು,
0: ಅದು
1: ದಾಹತುನೇವೇ ಯಾವ ವೆಲೆ ಇನ್ನೂ ದಿನ ವಕವಾನು ಪಟಲೋಗನ. ಅದು ಬೃಹಸ್ಪತಿಯಿಂದ ಕೇನೋ, ಅದು ದಿನ ದಾಹತುನಕೇನೋ ಮುಖ.
0: ಅದು ಸಿಕ್ಕುರಾದ,
1: ಅದು ಸಿಕ್ಕುರಾದ
0: ವಾಟ ಪಿಸುದಾನೆ. ಅದು ಕೊಹದು ಬೃಹಸ್ಪತಿ
1: ಮುಖದ ಮನುಷ್ಯೋ ವೇಲಾ ತಿಯನ್ನೇ.
0: ಅದು ದಾತು Friday the 13th.
1: Aparad.
0: Then aparad re.
1: Api, yena 13th.
0: Langin gila re. Api behem imu saddra tu. Meetika hetu dhe tu.
1: Saddra tu inno.
0: Then mea urudde. Yattramat Friday the 13th vedi. Samaane hama urudde me kakwa tena wadu magane. Kaya sikura adavak dahatung nedi da. Hati kata na mea urudde tena wa. February dahatuna. Sikura adavasak.
1: ಫೆಬ್ರವರಿ
0: ದಹತುನ ಸಿಕುರಾದನ ಅನಿವಾರ್ಯ ಮಾರ್ಚ್ ದಹತುನ ಸಿಕುರಾದನೆ. ಇಟ್ ಪಸ್ಸೆ ಅದದ್ದಂಗ್ ಅದ ಉಡಾಡ ಅದು ಧಾತುನೇನೆ. ಅದ ಕೊಡ್ಡ ಹೆಡ್ ಬೇಡ ವೇಳಾರಿ ಅದೇಕ. ಇಟ್ ವಾಸ್ ನವೆಂಬರ್ ಮಾಸ ಏನೋ ನೆವತ ದಹತು ಮೇಣಿದ ಸಿಕ್ಕುರು ಅದ ದವಸ. ಇದು ನವೆಂಬರ್ ದಹತುನ ವೆನಕಾಂಗ್ ಅಪಿ ಜೀವತುಂಗ್ ಅತ್ರ ಇದ್ರೆ ಅದ್ ಕೇಳ ಕೌದು ದನ್
1: ಹಿನ್ನ ಅದ ಅಪಿ ಪೊಡ್ಡ ಕೇವಿದಿ ಹೆಡ್ ಕೇಳ
0: ಇಂತ ಅದ ಅಪಿ ಹಿತ್ತದವಾ
1: ಅಪಿ ಹಿತ್ತಾಗ
0: ಅದ ಬೆರಿ ವೇಳಾವತ್ ಫ್ರೈಡೇ ದ 13th ಉನಾ ನಂ ಅಪಿ ಮೊಕದ ಕರನ್
1: ಮೊಕದ ಕರಾನ್ ಕೇನೆ ಗ್ಯಾನ ತಮೈ
0: මොකද කරන්න කියන්නේ බැරි වෙලාවත් අද ෆ්‍රයිඩේ ද 13th උනා නම් අපි මොකද කරන්නේ ඒක තමයි අපි අද කරන්නේ
1: දැන් කරන්නේ
0: දැන් කරන්නේ අපිට කරන්න දෙයක් නැහැ අද ෆ්‍රයිඩේ ද 13th උනේ නැතුවට ඒක අපේ වැරද්දට වෙයි අපි දන්නේ නැහැ බැරි වෙලාවත් අද ෆ්‍රයිඩේ ද 13th උනා නම්
1: මොකද
0: වෙන්නේ කියලා අද බලාගත්ත හැකි අද මොකද වෙන්නේ කියලා
1: බලාගන්න
0: ඒ මොකද ඒ
1: අර ටැග් එක මොකද වෙන්නේ
0: මොකද වෙන්නේ ඩිං ඩිං ඩිං ඩිං ඩිං ඩිං ඩිං ඩිං
1: අපි FC එක ගැනත් කතා කරනවා අපි හරිද
0: ඩිං ඩිං ඩිං ඩිං ඩිං ඩිං ඩිං ඩිං ඩිං
1: හවස හැමාර වෙනකන් අහගෙන ඉන්න ඕනේ
0: ඩිං ඩිං ඩිං ඩිං ඩිං ඩිං ඩිං ඩිං ඩිං
1: හොඳ හොඳ ලාඩං
0: ඩිං ඩිං ඩිං ඩිං
1: හන්දජා
0: හන්දජා මේ ඩිං ඩිං ඩිං

0: ಬಜಾಜ್ಗಳ ತ್ರೈಮಂಡಲಯ
1: ಅದಕ್ಕಾಗಿ ಹೊಂದಮ ಆಯೋಜನೆಯ ಬ್ರ್ಯಾಂಡ್ ನ್ಯೂ ಬಜಾಜ್ ತ್ರಿರೋಧ ರಥಯ ಮಾಸಿಕ ಬಾರಿಕೆ ರುಪಿಯಲ್ ಬಿಸಿಪಂದಿಯಾಟ ಸೀಟ ದಿವಯಿನಪುರ ಡಿಪಿಎಂಸಿ ಪ್ರದರ್ಶನಗಾರ ಸಾಡಿಲ್ವರುನ್ಗಿನ್
2: ದಹಾಡಿಯ ಮಹಾನ್ಸಿನ್ ನೊಬ್ಬ ಉಪಯಾಗದ್ ಮುದಲ್ ದರುವನ್ ಗೆ ಅನಾಗತೆಯಟ ಒಬೇ ಸಿಹಿನ ನಿವಸಟ ಸನಸಿಲಿದಾಯಕ ವಿಶ್ರಾಮ ದಿವ್ಯಕಟ ಒಬೇ ಸ್ಥಾವರಯ ಹೆಮ ವಿಟಮ ಸ್ಥಿರ ಕರಗನ್ನ ಸರ್ವೋದಯ ಡಿವಲಪ್ಮೆಂಟ್ ಫೈನಾನ್ಸ್ ಕೆ ಸ್ಥಾವರ ತನ್ಪತೋಕ ಆಯೋಜನೆ ಕರನ್ನ ಜ್ಯೇಷ್ಠ ಪುರವೆಸಿಯನ್ ಸಂಧಾ ವಸರ ತುನಕ ತುಲತ ಕಲ್ಪಿರಿ ಮೇದಿ ಸಿಯಟ ದುಲಾಹಿ ದಶಮ ದೇಕಾಯಿ ಪಹಕ ಪೋಲಿಯಾಕ್ ಸಿಯಟ ಕೊಲಹಕ ವಾರ್ಷಿಕ ಸಫಲ ಪೊಲಿ ಅನುಪಾತಕಟ ಯಟ ತುಲ ಬಾಗನ್ನ ಅದಮ ದಹತುನೈ ದಾನವೇಟ ಕಥಾ ಕರನ್ನ ಗಮಟ ಸಂವೇದಿ ಮೂಲ್ಯ ಸಮಾಗಮ ಸರ್ವೋದಯ ಡಿವಲಪ್ಮೆಂಟ್ ಫೈನಾನ್ಸ್ ಪಿಎಲ್ಸಿ ದಿನಸೆ ಕುಲ ಅಂಕ 32 ದರನ ಮುದಲ್ ವ್ಯಾಪಾರ ಪಂತ ಇರತೆ ಶ್ರೀಲಂಕಾ ಮಹಾಬ್ಯಾಂಕ್ ವಿ ಬಲ್ಪತ್ರ ಲಾಭಿ ಮೂಲ್ಯ ಸಮಾಗಮ ಕೆ ಬ್ಯಾಂಕಾ ರೇಟಿಂಗ್ ಏಜೆನ್ಸಿ ಬಿಬಿಬಿ ಮೈನಸ್ ಸ್ಟೇಬಲ್ ಔಟ್ಲುಕ್
3: මට මතකයි සමහර දවස්වල ගිටාර එක ප්ලේ කර කර චාපින් සින්දු කියනවා. එයාගේ උරහිසට ඔළුව තියාමන් අහන්නේ නැහැ.
4: ජීවිතේ අයවැය පියවන දීපද සාක්කි.
5: මම පුංචි බයිසිකලේ එනකොට ඇය හොඳ කාර් එකක ඇවිල්ලා විශ්වවිද්‍යාලෙන් බහිනවා. හැබැයි නොසිතූ විදියට ඇය මගේ ජීවිතයට එනවා.
4: සිට බ්‍රහස්පතින්දා දක්වා රෑ 10ට සියත අහන්න
6: මේ දෙකක් දාගෙන එන්නද
7: ඇයි කන් දෙක පුරවල කන්නද
6: සින්දු දෙක දෙක හෙන්නේ එතකොට
7: අල්ලිවල්ලි මේ එකක් දාන්න ඕනේ නෑ සින්දු දෙක දෙක දැය දෙකක් එක දිගට
8: නෑ සුනා සේ ඉවත බලා ගියා සුදු නුඹටම පේවිලා
6: නෑනේ अरे वाह
9: सिंधु सियोत
8: सपाई दवाले
6: एकम आर्टिस्ट की सिंधु डबल डबल